ಭಾವದ ಅನುರಕ್ತಿಯಲ್ಲಿ ಕಾವಿನ ಚಿತ್ ಶಕ್ತಿಯಲ್ಲಿ ಕಾವಿನ ಚಿತ್ ಶಕ್ತಿಯಲ್ಲಿ ಕಂಡ ಶಾಂತಿಗೀತ ಕಂಡ ಶಾಂತಿಗೀತ ಕರೆದು ಜನ್ಮ ಮರಣಗಳಿಗೆ ಕರೆದು ಜನ್ಮ ಮರಣಗಳಿಗೆ ತಾರಕರ ಚರಣಗಳಿಗೆ ತಾರಕರ ಚರಣಗಳಿಗೆ ಜೀವಾಂತಃಕರಣಗಳಿಗೆ ನೀಡಿತು ಸುಪ್ರೀತ ನೀಡಿತು ಸುಪ್ರೀತ ಅವ್ರ ಆಖರಿ ದೋಲನ್ ಹೇ ಪ್ರೇಮ ಬೀಜ ಮೂಲ ನನಗೆ ಪ್ರೇಮ ಬೀಜ

0: ಕರ್ಣಗಳಿಗೆ, ಜೀವಾಂತಃಕರಣಗಳಿಗೆ ನೀಡಿತು ಸುಪ್ರೀತ, ನೀಡಿತು ಸುಪ್ರೀತ. ಔರ್ ಆಖರಿ ದೋಲನ್ ಹೇ, ಪ್ರೇಮ ಬೀಜ ಮೂಲ ನನಗೆ, ಪ್ರೇಮ ಬೀಜ ಮೂಲ ನನಗೆ, ಪ್ರೇಮ ಬೀಜ ಫಲದ ಗೊನೆಗೆ, ಪ್ರೇಮ ಬೀಜ ಫಲದ ಗೊನೆಗೆ. ತೋ ಬಚ್ಚೋ, ಗಾನ ತೋ ಲಿಖ್ ಲಿಯಾ ಹೇ ನಾ, ತೋ ಇಸ್ಕ ಧುನ್ ತೋ ಮಲೂಮ್ ಹೋ ರಹಾ ಹೇ ನಾ. ಅರೆ ರೇ, ದೇಖೋ ದೇಖೋ, ಭಯ್ಯಾ ರವೀಂದ್ರ ರಾವಗಲ್ ಜಿ ತಬಲಾ ಉಠಾ ಕೇ ಆ ರಹೇ ಹೇ, ಔರ್ ದೀದಿ ಭೀ ಆ ಗಯಿ. ಅಚ್ಛಾ, ಶಾಂತಾ ಜಯ ತೀರ್ಥ ದೀದಿ ಆ ಗಯಿ ಹೇ, ವೋ ಆಪ್ ಲೋಗೋ ಕೋ ಧುನ್ ಬತಾತಿ ಹೇ. ತೋ ಬಚ್ಚೋ, ಆಪ್ ಸೀಖತೇ ಹೇ ನಾ?
1: ಅಚ್ಛಾ ಬಚ್ಚೋ, ನಮಸ್ಕಾರ. ಅಚ್ಛಾ, ಗಾನಾ ಸಬ್ ಲಿಖ್ ಲೇ ಆಪ್ನೆ? ವಾ ವಾ, ಅಬ್ ಇಸ್ಕಿ ಧುನ್ ಬತಾತಿ ಹೂ ಮೇ. ಯೇ ಖೇಮಟಾ ತಾಲ್ ಮೇ ಬಂಧಾ ಹುವಾ ಹೇ. ಅಬ್ ಧುನ್ ಸುನ್ ಲೀಜಿಯೆ, ಮೈ ಪಹಲಿ ಬಾರ್ ಗಾತಿ ಹೂ, ಬಾದ್ ಮೇ ಆಪ್ ಸಬ್ ಗಾನಾ ಹೇ. ಹಾಂ ಬಚ್ಚೋ, ಗಾನೇ ಸೇ ಪಹಲೆ ಹಮ್ಕೋ ಥೋಡಿ ಸಿ ಆಲಾಪ್ ಕರ್ನಾ ಹೇ. ಆಲಾಪ್ ಜೈಸೆ ವೋ ತಾಲಿ ಬಜಾತೇ.